0: நிலையத்தில் நேரம் 6:40.
1: ನಾಂಕುಬಿಟ್ಟನ ಜನ ಎಲ್ಲಾಗ ನಮಸ್ಕಾರ. ಇದು ಊಟಿ ಎಫ್ಎಂ 101.8 ಜನಗೂ ಸಂತತ್ತು 6:40 ಇಜುಮಣಿಗಟ್ಟ ನಂಗ ಊಟಿ ಎಫ್ಎಂ ದೊಗೆ ಕೇತುಂಡಿದ್ದ. ಇದು ಬೆಟ್ಟದ ಗಮಲು ಎಂಬ ತಲೆಪದೊಗೆ ಬಪ್ಪ ಬಡುಗು ಮಡಿ ಪಾಡಲು. ಇದು ಇಂದಿನ ಜನದೊಗೆ ನಿಗಗಾಯಿ ಈ ಕದೆ. ಎತ್ತೆಯ ನಾಮ ಎಗಿವೋ, ಎತ್ತೆಯ ಪಾದವ ತೇಡುವೋ. ನಂಗ ಕೊಲದೇವರಾದ ನಂಗ ಎತ್ತೆಯಮ್ಮನ ನಂಗ ನೆನಸಾದಿ ಬದುಕು ಮುಡದ್ರವ ಏನ. ಸತ್ಯವಾದ ಎತ್ತೇನಿ ಈರಮಾಸಿ ಎತ್ತೆ, ದುಃಖ ಎಲ್ಲಾವ ತೀರು ಎತ್ತೆಯಮ್ಮ. ಹೆಂಗವ ಕಣ್ಣಾಗಿ ಕಾತುಬ, ಕಣ್ಣೆರಡುನ ಕಾತುಬ, ಎಲ್ಲವೂ ಎಲ್ಲವೂ ಬೇಕೆಂದು ನೀ ಹೆಂಗಗ ಆಶೀರ್ವಾದ ಮಾಡು ಎತ್ತೆಯಮ್ಮ.

ಸಿರಿದೇವಿನಿನ್ನ ಸಿರಿಯೋಗೆ ಬಾಲಿ, ಜನ ಎಲ್ಲ ಹೋರಾಟನೆ. ನೀ ಎನ್ನವ ನೋಡಿ ನೋಡಾದೆ ಒಪ್ಪನೆ ಎನ್ನಾಗ ಮನಸ್ಸು ಎತ್ತೆ ಅಟ್ರಂದು ನೀ ಒಂದು ನಿಮಿಷ ಕೂಡ ನೆನೆಸಿ ನೋಡ್ಲೆ. ನೀ ಎತ್ತ ನೆನೆಸಿದಿಲ್ಲ ಎನ್ನವ ಖಂಡಿಪಾ ನೋಡಿದರೆ. ನಾ ಇಂದು ನೀ ಎನವ ನೋಡಿ ನೋಡಾದ ಒಪ್ಪನೆ ನಾ ಇಂದು ಮೊಗ ಮುಚ್ಚಿ ಈ ಕೇರಿಯೋಗ ನಡೆದು ಬಂದನೆ. ಅದು ಕೂಡ ನಿನಗೊಂದು ದೊಡ್ಡ ವಿಷಯವೇ ತೋರ್ಲೆ. ನೀ ಏಕ ಏನವ ನೋಡ್ದಿಲ್ಲ ಏನ ಆಯಿಸೇ ತೀರಿ ಒಪ್ಪ ಈ ಜನದೋಗೆ ಏಕ ನೀ ಏನವ ನೋಡ್ದು ಎಂದು ನೀ ಒಂದು ನಿಮಿಷ ಕೂಡ ನೆನಚುಲೆ. ಅಡ್ತೊಂದು ಜನ್ಮಾಂದ ಅಟ್ಟಲ್ಲೆ ನಾನು ಸಿರಿದೇವಿ ಕೂಡ ತಾನ ಇಬ್ಬುದು ಎನ್ನುವುದು ನಾನು ನೆನಚಿನೆ. ಅತ್ತಿಂದ ಈ ದುಃಖವಾದ ಕಥೆಯ ನಂಗ ಈಗ ಕೇಪೋ.